BFM 101.3. ಆಕಾಶವಾಣಿ ವಿಜಯವಾಡ, ಸ್ಟಿಲ್ ದ ವಾಯ್ಸ್ ಆಫ್ ದ ನೇಷನ್. 90 ಗ್ಲೋರಿಯಸ್ ಇಯರ್ಸ್, 1936 ಟು 2026. ಇಟ್ಸ್ ಎ ಸಿಕ್ಸರ್. ಆಕಾಶವಾಣಿ 90 ಇಯರ್ಸ್, ನಾಟ್ ಔಟ್, ನಾಟ್ ಔಟ್, ನಾಟ್ ಔಟ್. ಆಕಾಶವಾಣಿ ವಿಜಯವಾಡ, ಕೃಷ್ಣಮ್ಮ ಸಾಕ್ಷಿಗ, ಸ್ಟಿಲ್ ಬ್ಯಾಟಿಂಗ್ ಫಾರ್ ಯು ಫರ್ ಎವರ್.